ಪುನಿ ಕಾತ್ಯಾಯಿನಿ ದೀಪ್ತಿ ಹೈಂದವಿ ಜಾಹ್ನವಿ ವೈಜಯಂತಿ ಕೃಷ್ಣಕುಮಾರಿ ಕವಿತಾ ಸ್ವಾತಿ ವೀರಂತ ಕೊಡ್ತಿನ ಪಾಠ ಮಾತೃದೇವೋಭವ ಚಿತ್ರಂ ಕೋಸಂ ಚಿತ್ರ ಪಾಡಿನ ವೇಟೂರು ಗೀತಾನಿಕಿ ಸಂಗೀತಂ ಎಂಎಂ ಕೀರವಾಣಿ ವೀರಿ ಕೋರಿಕಪೈ ಈ ಪಾಠ.

ಬಂದು ಬೆಳಗಿನ ಶತಕೋಟಿ ಉಷಸ್ಸು ಅವಿಗವಿಗೋ ಆಕಾಶಲ್ಲೋ ಮೂವನ್ನೆಲ ಇಂದ್ರ ಧನುಸ್ಸು

0: ಮಲ್ಲಿಕಾರ್ಜುನ ದೇವ ಮಮ್ಮೇಲರಯ್ಯ ಕೊಲ್ಲಾಪುರಲ್ಲಮ್ಮ ಕೊಲಿಸದ ನಿನ್ನ ಊರ್ಮಿ ಬಲವೋ ಬಲ ಗೋಪಾಲ ಸ್ವಾಮಿ ಅಮ್ಮ ಲಕ್ಷ್ಮೀದೇವಿ ಉನ್ನಿನ್ನು ಉನ್ನಟ್ಲ ಚೆಪ್ತಾ ಏನವಮ್ಮ
1: ಚೆಪ್ಪಮ್ಮ
0: ಆಯ್ನ ಎಟುವಂಟಿ ವಾಡಂತೇ ಶಂಕು ಚಕ್ರವ ಶಂಕು ಚಕ್ರಮುಲ ಭುಜ ಕಿರೀಟ ಮುಗಲವಾಡು
1: ಅವನು
0: ನೀಲವ